ಈ ಡೋರೆ ನಿಮಾಮಿಯ ಈ ರೀತಿಯ ಕಾಷ್ಟಕ ಊ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದುವ ಬಿಂದುವ ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಪತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತು ರೇಡಿಯೋವ.

0: ಏನು ಸಿಯಲು ಕೌರವೇ ವೇ ವಾಯಿಕೇನ
1: ಸೋದೇ ಮಾಲು
0: ಎವಿಟ ವೆಡಿ ಮಹಲ್ಲೋ ವಿಸಿ ಹತರ ದಿನ ತುನ್ವನ ಸ್ವರ್ಗೇ ಸಿಯೋನ್ ಹಿ ಉಹಾಸಿಗೆ ಸಿಂಹಾಸನ ಇದಿರಿ ಸಿದಿನ ವೆಡಿ ಮಹಲ್ಲನ್ ವಿಸಿ ಹತರ ದಿನ ಸ್ವಕೀಯ ಕಿರುಲು ಬಿಮದಮ ದೇವಿಯನ್ ಮಹಾಸಿದಿರಿಯೇ ವೆಂದ ವೆಟೆಪಿ ಒಬ್ಬ ಸದಾ ಕಾಲೇನ್ ಸದಾ ಕಾಲೇಟ ಗೌರವೇ ಲವಾನ ಸುದುಸು ದೇವಿಯನ್ ಮಹಾಸಿ